ಅಮಗಮತಗತರಿ ದಜಂ ತಸ ಪಾಮತಗರಿ ಸಭೀ ತಿಮಿತತಿ ಕಿಂಭುತ ಸಗಧಿಂ ತತಕಧಿನ ಬೀಜಂ ತರಿ ದಸನಿ ಪರಿಸರಿ ಗಮತನ ಕುಪಮಗಮರಿ ದಸಾನಿ ಪಾಮರಿ ದಜಣು ಭೀಂ ತತ್ ಕಿಟ ತಕಧಿನ ಪಸನಿ ಪತಗರಿ ಗಮರಿ ಸಸನಿ ತಗಿಡ ಜಂತ ಗಮತ ದಿಮಿ ಪಪರಿ ಜರಿ ಚ ಪಪರಿ ಜರಿ ಕುಂತ ಗಮರಿ ಸರಿ ಚ ಸಸರಿ ಚ ತಕತರಿ ಪರಿ ಸರಿ ತತ್ತಿಂಕಿಡ ತು ಸಸಾನಿ ಪಮತ ತಿಂಕಿಡ ತು ಅದ್ದಿಮಿ